0: ಗೌರೀ ಸುತಯೇ ಪರ್ವೋ ಗಣಪತಿ ಅಷ್ಟ ಸಿದ್ಧಿ ಪತೇ ಸ್ವಾಮಿ ಗಜಭಕ್ರಂತ ಗುಣ ನಿಧಾನ ದಿವೃದ್ಧಿ ಪತಿ ಹೇ ಲಂಬೋ ಯಕದಂತ ಬೀಜುಲಿ ಜಾಯಿ ಕೆತಲಾ ಕಲಿ ಕನಿ ಮೇರಾ ದೋಖ ತರ ಪಿರುನ್ನ ದರದಿ ಸಂಸಾರ ಸಬ್ದೇ ಕನಿ ಹೇ ವಿಷ್ಣು ಕರುಣಾ ನಿಧೆ ಹಳಘಡಿ ಲಕ್ಷ್ಮೀ ಸಂಗೈ ಮಾಲಿನೆ ಹೇ ಬಿ ಸಂಬರ ಹೇ ಹರಿ ನರಹರಿ ಯಕ್ತಲೆ ದೇಖಿನೆ ಈ ರಾಧಾಪತಿ ರುಕ್ಮಿಣಿ ಕಾ ಪತಿ ಪ್ರಭು ಯೇ ಜಾನಕಿ ಕಾ ಪತಿ ಮೇರಾ ದುಃಖ ಸಬೈ ಬಳಾರಿ ದಿನವಸ್ ಬಹುಶಿಸ್ ಮಿಲೋ ಸುಖ ಜತಿ ಏ ಶಂಭು ಶಿವೆ ಸತಿ ಪತಿ ಹರಿ ಶ್ರೀಮತಿ ಗಂಗಾಲಿನೆ ಏ ಜೋಗಿ ಹರಿ ಭಕ್ತ ಭಕ್ತ ಅರುಕಾ ಸಂತಾಪ ಸಬ್ ನಾಶಿನೆ ಶ್ರೀಮತಿ ಸಶಿಲಾಮುನೆ ಮಿರ್ಗಲಿನೆ ತಿನ್ನೇತ್ರ ರೇ ಶೋಭಿನೆ ಏ ನಿರ್ವಾಣ ಅನೇಕ ಸೇವಕ ಮೋಹೋ ಜ್ಞಾನ ಭಕ್ಷಿಯ ತಿರುವನೆ ಈ ರಾಜ ಪ್ರಕಾರ ಕಾ ಪಿತಾಜಿ ಮಕ ಯಾಂಧಕಾರಿ ಹರಿ ಯಾಪತಿ ನಿಶೇಶ್ವರ ಪಿತಾ ಕೋಥನ್ ಹಜುರ್ ಕಾಸರಿ ಈ ಸೂರ್ಯ ಜಗತ್ ಭರಿ ಘುಮಿ ಘುಮಿ ಸಬ್ಕೋ ವಿಚಾರ ಕರ ದಿನಿ ಸಾರಾ ರೋಗ ನಾಶ ಕರಾಯಿ ಬಕ್ಸನ್ ಹೋಸ್ ಮೇರಾ ಉಪರ ದುಃಖ ದಿನಿ ಹೇ ದೇವಿ ದುಃಖ ನಾಶಿನಿ ಭಗವತಿ ಹೇ ವಿಷ್ಣು ಮಾಯಾ ರಮಾ ಹೇ ನಾರಾಯಣಿ ಸಾರಾದೆ ಗಿರಿಸುತಿ ಧೃತಿ ದಿನ ಹೋಸ್ ಮಮ ಯೋ ಪಂಚ ಏನಾಕೋ ಶತ್ರುತಿ ಜೌನ ಜಾನ ಪಡದಾಸನ್ ಘರೈಮಾ ಬಸಿ ತಿನ್ಕ ದುಃಖ ವಿನಾಶ ಗರಿ ಸುಖ ದಿನ ಈ ದೇವ ಕಮ್ಮರ್ ಕಸಿ ಯೋ ಪಂಚ ಏನಾಕೋ ಚರಣ ಕಮಲಮಾ ಶಿರ್ಲಾಯಿ ಪೈಲೆ ಧರಿ ವಿಸ್ತಾರ ಗರ್ಚು ಮು ಶ್ರೀ ಹರಿಜಿಕೋ ಸೋಲೋ ಭಾಕಾಲೆ ಗರಿ ಅಥ ಸರಸ್ವತಿ ಮಾಯ ಬಿನಾ ಪುಸ್ತಕ ಧಾರಿಣಿ ಹಂಸ ವಾಹಿನಿ ವಿಧಾನ ಕರೋ ತುಮೆ ಪ್ರಥಮ ಭಾರತಿ ನಾಮ ದ್ವಿತೀಯ ಸರಸ್ವತಿ ತೃತೀಯ ಶಾರದಾ ದೇವಿ ಚತುರ್ಥ ಹಂಸ ವಾಹಿನಿ ಪಂಚಮತ್ತು ಜಗತ್ ಮಾತಾ ಖಷ್ಟ ಭಾಗೇಶ್ವರಿ ಸಪ್ತಮ ಶೈವಾಚ ಕೌಮಾರಿ ಚಂದಮ ಬರ ದಾಯಿನ ನಮ ಬುದ್ಧಿ ದಲಿತ್ರಿ ದಶಮ ಬ್ರಹ್ಮಚಾರಿ ಏಕದಶ ಚಂದ್ರ ಘಂಟ ದ್ವಾದಶ ಭುವನೇಶ್ವರಿ ತ್ರದಶ ನೈ ಪಠೇಂದ್ರ ಧೀವ್ರ ಬಸಂತ ಬರ್ಮ ರೂಪ ಸರಸ್ವತಿ ಓಂ ನಮೋ ಭಗವತಿ ವಾಸುದೇವಾಯ ನಮ ಗುಪ್ತಿ ನಾಮ ಧರಿ ಸಕಿ ನಗರಮಾ ಪಹನಿ ಬಖತ್ ಮಾಪನಿ ಕಷ್ಟ ರಿಷಿತ ಕಷ್ಟ ಭೋಗ ಗರಿ ಹಾ ಉತ್ತೀರ್ಣ ಹೋಲಾ ಭನಿ ಚಿಂತಾ ಧೇರ ಹುಂದಾ ಜುಜಿಷ್ಠಿ ರಜಿಕ ಮನ್ಮಾ ಲಹರಿಯೋ ಗಯೋ ಸಮಜಿ ಝಟ್ಟ ತಾ ಜಗತ್ ಜನನಿಕ ತೌಧನ ಲಾಗ್ನು ಭಯ ಮಾಲಿಕ ಚೌಧರಿ ಭಗವಾನ ಕಿ ಜೋ ಭಗವತಿ ಖಾತಿರ್ ಭದ್ರೈಮಾ ಗಯಿ ಲೀಲಾ ಗರ್ನು ಭಯೋ ಯಶೋ ಮತಿಜಿಕಾ ಕೊಗ್ಬಾಳ ಪೈದಾ ಭಯ ನಂದೈಕಾ ಕುಲಲಾಯಿ ಉಜಲ್ ಜಲ ಗರಿ ಭಕ್ತೈಗು ಪ್ರೇಮ ಪ್ರೇಮ ಧರಿ ಕಂಸೈಕೋ ಪನಿ ಗರ್ಭ ನಾಶ ಹುನ ಗಯೋ ಜಸ್ಕಾ ಪ್ರಭಾವಲೆ ಗರಿ ಕಂಸೈಲೆ ಪನಿ ಮಾರ್ನಕೋ ಮನ ಗರಿ ಆತ್ಮಾ ಉಠಾಯೋ ಜಸೈ ಬಿದುರ್ಕಾ ಶರೀರು ಪಧಾರಿ ಗಗನಮಾ ಉಣ್ಣು ಭಯೋ ಜಡ್ತಸೈ ಲೋಮಾ ಬಿದ್ದರ ಬಸ್ರ ಜಸಕು ಖಡ್ಕೈ ಆತ್ಮಾ ಪನಿ ಪರ್ಖ್ಯಾಚಂತಿನ ಲೋಕಮಾ ಭಗವತಿ ಬೈನಿ ಹರಿ ಕೋ ಬನಿ ದುಃಖಿ ದ್ವೈ ಜಗದೊಂಬೆಕಾ ಚರಣಕ ಧ್ಯಾನ ಜೋ ಯಾ ಪಾಪಕ ಮುಕ್ತ ಭಯರ ಭಕ್ತರು ತಿ ಪುಗ್ಚನ್ ಪರಂ ಪರಮಾ ಗಾಯಿ ಧಾಪ ಬಿಖೆ ಗಿರಿನ್ ಯತಿ ಬನೆ ಸಜನ್ ಜೌನ ರೀತ್ ಗರಿ ಜಿಕ್ಚನ್ ಸೋಯಿ ರೀತಲೆ ತ ಭಕ್ತ ದುಃಖ ಪರದಾ ಉದಾಸೀನ ಧರಿ ಪರ್ಬಾಪ ಎಷ್ಟೋ ಜಾನಿ ಜಗದ ಜನನಿಕ ಚರಣ ಮನೈಲೆ ಶಿರ್ ರಾಖಿ ಕುರುಪತಿ ಪರೆ ಝಟ್ ಚರಣಮ ಚತುರ್ಥಿ ಗರ್ನಿ ಮನ್ ಭಯಕನ ಅಧಿಕ ಕಾತರ ಸೋರ ಕರಿ ಸ್ನಾನ ಕರ್ಚನ್ ಶಾಸ್ತ್ರ ವಿದಿಶಿತ ನಾಯ್ನ ಜಲಧರಿ ಹೇ ದುರ್ಗೆ ಸವಲಾಯಿ ಪರ್ಪನಿ ದಿನೆ ಕೌಮರ್ ಸ್ವರೂಪ ಭಯಿ ತೇಜ ತಿಮ್ರ ಪನಿ ಬಾಲ ಸೂರ್ಯ ಸರಿಕ ಮುಖಪೂರ್ಣ ಚಂದ್ರ ಜಾಯಿ
1: ಸಂಗ್ರಹತ ಮಹಾತಿ ಪಾಂಡವ ಬಸುನ್ ಕುಮಾ ಬಸುನ್ ಕಾಧಿಕಾ ಗೋರಥ ಗರುಣ ದಾನ ಬಹರು ನಗ್ಮ ರಾವಣ ನಾಸಿಕಾ ಸಂಚಲ ಭೈ ಗುಮಾನ್.

0: ಹಾರ್ದಿಕ್ ನಿಮಂತ್ರಣ.
1: ದೋಲ್ಖಾ ಜಿಲ್ಲಾ ಭೀಮೇಶ್ವರ ನಗರ ಪಾಲಿಕಾ ವಾರ್ಡ್ ನಂಬರ್ 9 ಫುಲ್ಬಾರಿ ಗುಮ್ತಿ ನಿವಾಸಿ ರಾಜಕುಮಾರ ಲಾಮಾ ಯೋಯಿ ಮಿತಿ 2083 ಭದೌ 10 ಗತೆ ರಸುವಾ ಬಾಡಿ ಪರಿ ಬೇಪತ್ತಾ ಹುನು ಭಯಕ್ಕೆ